ಉತ್ತೀರ್ಷತ್ ಉತ್ತಿಷ್ಠ ತಮಸ್ವಪ್ತ ಉತ್ತಿಷ್ಠ ತಮಸ್ವಪ್ತ ಅಗ್ನಿಮಿಚ್ಛಧ್ವಂ ಭಾರತ ಅಗ್ನಿಮಿಚ್ಛಧ್ವಂ ಭಾರತ ರಾಜ್ಞಃ ಸೋಮಸ್ಯ ತೃಪ್ತಾ ಸಹ ರಾಜ್ಞಃ ಸೋಮಸ್ಯ ತೃಪ್ತ

0: ಯತ್ಕಿಂಚ ಕ್ರಿಯತೆ
1: ಅರಿಷ್ಟಂ ಯತ್ಕಿಂಚ
0: ಕ್ರಿಯತೆ
1: ಅರಿಷ್ಟಂ ಯತ್ಕಿಂಚ
0: ಕ್ರಿಯತೆ ಅರಿಷ್ಟಂ
1: ಅರಿಷ್ಟಂ ಅರಿಷ್ಟಂ
0: ಯತ್ಕಿಂಚ ಕ್ರಿಯತೆ
1: ಯತ್ಕಿಂಚ ಕ್ರಿಯತೆ ಯತ್ಕಿಂಚ ಕ್ರಿಯತೆ
0: ಅರಿಷ್ಟಂ ಯತ್ಕಿಂಚ ಕ್ರಿಯತೆ
1: ಅರಿಷ್ಟಂ ಯತ್ಕಿಂಚ ಕ್ರಿಯತೆ ಅರಿಷ್ಟಂ ಯತ್ಕಿಂಚ ಕ್ರಿಯತೆ
0: ಅಗ್ನಿಸ್ತದನು ವೇಧತೆ ಅಗ್ನಿ